ಜವ ದುದಗಮ್ಯತಃ ಸಜುಷಾ ಭವದ ಅಧಿರುಹ್ಯ ತದಪಣಿ ರಾಜಬಣಾನ್ನೃದೇ ಭವದಾ ಮೃದು ಪಾದರುಜ ಕಲಸಿಂಜಿದ ನೂಪುರ ಮಂಜುಮಿಲದ್ ಕರಕಂಗಣ ಸಂಕುಲ ಸಂಕುಣಿದಂ ಜಹೃಷು ಪಶುಪಾಸ್ತು ತುಷುರ್ಮುನಯೋ ವ್ಯವೃ

0: ಕ್ರಮಃ ಆಕಾಶವಾಣಿ ದೂರದರ್ಶನಯೋಃ ಅಂತರ್ಜಾಲೀಯ ಪಟಲೇ ಪ್ರಸಾರಯಿಷ್ಯತೆ. ಏತದತಿರಿಚ್ಯ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲೀಯ ವೆಬ್ ಫಲಕಂ ಸಮೇತ್ಯ ನ್ಯೂಸ್ ಆನ್ AIR ಮೊಬೈಲ್ ಆಪ್ ಇತಿ ತಂತ್ರಾಂಶೆ ಅಪಿ ಉಪಲಬ್ಧಃ ಭವಿಷ್ಯತಿ. ಪ್ರಮುಖಃ ರಕ್ಷಾಧ್ಯಕ್ಷಃ ಜನರಲ್ ಅನಿಲ್ ಚೌಹಾನಃ ಅದ್ಯ ನವದಿಲ್ಲಿಸ್ಥೆ ರಾಷ್ಟ್ರೀಯ ಸಮರ ಸ್ಮಾರಕೆ ಸೈನ್ಯತ್ರಯೇಣ ಪ್ರದತ್ತೇನ ಗಾರ್ಡ್ ಆಫ್ ಆನರ್ ಇತಿ ಸಮ್ಮಾನೇನ ಸಹ ಸೈನ್ಯ ಸೇವಾಭ್ಯ ನಿವೃತ್ತಿಂ ಸ್ವ್ಯಕರೋತ್. ಅಯಂ ಸಮಾರೋಹಃ ದೇಶಸ್ಯ ಸರ್ವೋಚ್ಚ ಸೈನ್ಯಾಧಿಕಾರಿ ರೂಪೇಣ ತದೀಯ ವಿಶಿಷ್ಟ ಕಾರ್ಯಕಾಲಸ್ಯ ಸಮಾಪನಸ್ಯ ಪ್ರತೀಕಃ ಅವರ್ತತ. ಸಮರ ಸ್ಮಾರಕೆ ಪುಷ್ಪಾಂಜಲಿಂ ಸಮರ್ಪ್ಯ ಜನರಲ್ ಚೌಹಾನೇನ ಉಕ್ತಂ ಯತ್ ಸೈನ್ಯತ್ರಯಸ್ಯ ಗಾರ್ಡ್ ಆಫ್ ಆನರ್ ಇತಿ ಸಮ್ಮಾನೇನ ಸಹ ಸೇವಾನಿವೃತ್ತಿಃ ತಸ್ಮೈ ಅತ್ಯಂತಂ ಸಮ್ಮಾನಪ್ರದಂ ವರ್ತತೆ. ಜನರಲ್ ಅನಿಲ್ ಚೌಹಾನಃ ಗತಶತಾಬ್ದಸ್ಯ ಏಕಾಶೀತಿತಮೇ ವರ್ಷೆ ಭಾರತೀಯ ಸೇನಾಯಾಂ ಸೇವಾಂ ಅವಾಪ್ಯ ಚತ್ವಾರಿಂಶದಧಿಕ ವರ್ಷೇಷು ದೇಶಸೇವಾಯಾಂ ಮಹತ್ವಪೂರ್ಣ ಪದೇಷು ಕಾರ್ಯಂ ಅಕರೋತ್. ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣ್ಯ ಜನರಲ್ ಅನಿಲ್ ಚೌಹಾನಸ್ಯ ಸ್ಥಾನಂ ಸ್ವೀಕರಿಷ್ಯತಿ. ಅಮೆರಿಕಾಯಾಃ ರಕ್ಷಾಮಂತ್ರಿ ಪೀಟ್ ಹೆಗ್ಸೆತ್ ಇತ್ಯಸೌ ಅವೋಚತ್ ಯತ್ ಯದಿ ಸಂಧೇಹ ಪ್ರಯಾಸಾಃ ವಿಫಲಾಃ ಭವಿಷ್ಯಂತಿ ಚೇತ್ ಅಮೆರಿಕಾಯಾಃ ಸೇನಾ ಇರಾನಂ ವಿರುದ್ಧ್ಯ ಸೈನ್ಯ ಕಾರ್ಯಾಚರಣಂ ವಿಧಾತುಂ ಪೂರ್ಣರೂಪೇಣ ಸನ್ನದ್ಧ ವರ್ತತೆ. ಅಲ್ಪಸಂಖ್ಯಕ ಕಾರ್ಯಮಂತ್ರಿ ಕಿರೆನ್ ರಿಜಿಜು ಅದ್ಯ ಸೂಚಿತವಾನ್ ಯತ್ ಪ್ರಥಮವಾರಂ ಭಾರತೀಯ ಹಜ್ ಮಿಷನ್ ಸಂಸ್ಥೆಯ ಹಜ್ ಸಮನ್ವಯಸ್ಯ ಸಂಚಾರಸ್ಯ ಚ ಉತ್ಕೃಷ್ಟತಾಯೈ ಸೌದಿ ಹಜ್ ಉಮರಾಹ ಮಂತ್ರಾಲಯೋಃ ಪ್ರತಿಷ್ಠಿತೌ ಲಾಬಾಟ್ಯುಂ ಪುರಸ್ಕಾರೌ ಪ್ರಾಪ್ತೌ. ಸಾಮಾಜಿಕ ಸಂಚಾರ ಮಾಧ್ಯಮೇನ ಶ್ರೀ ರಿಜಿಜು ಅಕಥಯತ್ ಯತ್ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಹಜ ಯಾತ್ರಾಯಾಃ ಮುಖ್ಯ ಚರಣಸ್ಯ ಸಫಲತಾ ಅಲ್ಪಸಂಖ್ಯಕ ಕಾರ್ಯ ಮಂತ್ರಾಲಯಸ್ಯ ಭಾರತೀಯ ಹಜ್ ಸಮಿತ್ಯಾಃ ಸೌದಿ ಅರಬ್ ದೇಶೇ ಭಾರತೀಯ ರಾಜದೂತಸ್ಯ ನೇತೃತ್ವೇ ಭಾರತೀಯ ಹಜ್ ಮಿಷನ್ ಇತ್ಯಸ್ಯ ಜೆದ್ದಾಹ ನಗರಸ್ಯ ಮಹಾವ್ಯವಸ್ಥಾಪಕಸ್ಯ ಚ ಮಧ್ಯೆ ಅವಿಚ್ಛಿನ್ನ ಸಮನ್ವಯಂ ಪ್ರತಿಬಿಂಬಯತಿ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಸಿಂಗಾಪುರ್ ಓಪನ್ ಟೂರ್ನಾಮೆಂಟ್ ಇತಿ ಸ್ಪರ್ಧಾಯಾಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಿಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಇತ್ಯನಯೋಃ ಯುಗಲಂ ನಿರ್ಣಾಯಕಚಕ್ರೆ ಪ್ರವಿಷ್ಟಂ. ಉಪಾಂತ್ಯಚಕ್ರೆ ಭಾರತೀಯ ದನೇನ ದಕ್ಷಿಣ ಕೊರಿಯಾದಲಂ ಪರಾಜಿತಂ. ಮಹಿಳಾನಾಂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಭಾರತ ಇಂಗ್ಲೆಂಡ್ ದಲಯೋಃ ದ್ವಿತೀಯ ವಿಂಶತಿಂ ಪ್ರತಿವಿಂಶತಿ ಸ್ಪರ್ಧಾ ಭವಿಷ್ಯತಿ. ಇಯಂ ಸ್ಪರ್ಧಾ ಬ್ರಿಸ್ಟಲ್ ನಗರೆ ಭವಿಷ್ಯತಿ. ಭಾರತೀಯ ಸಮಯಾನುಸಾರೇಣ ಸಾಯಂ ಸಪ್ತವಾದನೆ ಸ್ಪರ್ಧಾ ಆರಭ್ಯತೆ. ಇತಿ ವಾರ್ತಾಃ.
1: ആകാശവാണി സമയം 6 കഴിഞ്ഞ് 30 മിനിറ്റ്. അല്പസമയത്തിനകം പ്രാദേശിക വാർത്തകൾ കേൾക്കാം.
2: മോനെ, ഞാൻ ഇന്നലെ അനന്തരവന്റെ വീട്ടിൽ പോയി. അവിടെ കണ്ട കാര്യങ്ങൾ എന്നെ അത്ഭുതപ്പെടുത്തി. അവർ പകൽ മുഴുവനും എ സി ഇടും, ദിവസവും വാഷിംഗ് മെഷീൻ ഉപയോഗിക്കും, ഒപ്പം 2 ഫ്രിഡ്ജും. എന്നിട്ട് അവിടുത്തെ കറണ്ട് ബിൽ എത്രയാണെന്ന് അറിയാമോ? 0. ഞാൻ ചോദിച്ചപ്പോൾ അവൻ പറയുകയാ, അമ്മാവാ എല്ലാം മുകളിലുള്ളവന്റെ കൃപയാണെന്ന്. അതായത് സോളാർ പാനൽ. അപ്പോൾ തന്നെ ഞാൻ തീരുമാനിച്ചു, നമുക്കും ഈ പാനൽ വെക്കണം. PM സൂര്യാഗർ മുഫ്ത് ബിജ്ലി യോജന, ഇതിൽ ചേരാനായി രജിസ്റ്റർ ചെയ്യൂ. PM സൂര്യാഗർ.gov.in.
3: സ്കൂള് തുറക്കാറായി.
4: ബാഗ് അത് തന്നെ മതിയാവില്ലേ? യൂണിഫോമും ഷൂവും ഈ വർഷം കൂടി യൂസ് ചെയ്തൂടെ?
3: പക്ഷെ അവനെല്ലാം പുതിയത് തന്നെ വേണമെന്നാ പറയുന്നത്.
4: ഒപ്പം ഫീസും ബുക്സും എല്ലാം വേണ്ടേ?
5: കുട്ടികളുടെ വിദ്യാഭ്യാസ കാര്യത്തിൽ യാതൊരു കോംപ്രമൈസും വേണ്ട. മണപ്പുറം ഫിനാൻസ് നൽകുന്നു വിദ്യാഭ്യാസ ആവശ്യങ്ങൾക്കായി സ്പെഷ്യൽ ഗോൾഡ് ലോൺ. ഉടൻ വിളിക്കൂ 1-800-420-2233.
1: ആകാശവാണി. നമസ്കാരം. പ്രാദേശിക വാർത്തകൾ വായിക്കുന്നത് അഞ്ജന പുതിയമഠ. പ്രധാന വാർത്തകൾ. ഉപരാഷ്ട്രപതി CP രാധാകൃഷ്ണന്റെ ഏകദിന കേരള സന്ദർശനം നാളെ. കോട്ടയത്തും കണ്ണൂരും വിവിധ പരിപാടികളിൽ പങ്കെടുക്കും. പ്രധാനമന്ത്രി നരേന്ദ്രമോദിയുടെ പ്രതിമാസ റേഡിയോ പ്രഭാഷണ പരിപാടി മൻ കി ബാത്തിന്റെ 134 പതിപ്പ് നാളെ രാവിലെ 11 മണിക്ക്. മുൻ മുഖ്യമന്ത്രി പിണറായി വിജയന്റെ വസതിയിലെ റെയ്ഡിനെ തുടർന്ന് ED ഉദ്യോഗസ്ഥരെ ആക്രമിച്ച കേസിൽ 5 പ്രതികളുടെ ജാമ്യാപേക്ഷ തിരുവനന്തപുരം മജിസ്ട്രേറ്റ് കോടതി തള്ളി. 16 കേരള നിയമസഭയുടെ 1 സമ്മേളനം പുനഃക്രമീകരിച്ചു. ഡെപ്യൂട്ടി സ്പീക്കർ തെരഞ്ഞെടുപ്പ് ജൂൺ 2. സംസ്ഥാനത്ത് 52 ദിവസത്തെ ട്രോളിംഗ് നിരോധനം അടുത്ത മാസം 9 ആരംഭിക്കും. കേരള